ಚತುರ್ಚಕ್ರ ಕರ್ತಾ ಚತುರ್ಚಕ್ರ ಹರ್ತಾ ಚತುರ್ಚಕ್ರ ಧಾನ್ಯ ಚತುರ್ಚಕ್ರ ಜಾನ್ಯ ಚತುರ್ಚಕ್ರ ಭರ್ತಿ ಚತುರ್ಚಕ್ರ ಭರ್ತಿ ಚತುರ್ಚಕ್ರ ಬಾಲೆ ಚತುರ್ಚಕ್ರ ಕಾಲೆ ಚತುರ್ಚಕ್ರ ಭಾಸೆ ಚತುರ್ಚಕ್ರ ಭಾಸೆ ಚತುರ್ಚಕ್ರ ಮಾನ್ಯ ಚತುರ್ಚಕ್ರ ಧಾನ್ಯ ಚಾಚುರಿ ಶಾಂತನ ಸತ್ತರೇ ನ ಮಿತ್ರ ಪರಭಂಗ್ನ ಪಿತ್ರನ ಕರ್ಮಂಗ್ ನ ಕಾಹೆ ಅಜನ್ಮಂಗ್ ಅಜಾಹೆ ನ ಚಿತ್ರೇ ನ ಮಿತ್ರ ಪರೇಹ ಪವಿತ್ರ ಪ್ರತಿಸ ಅಧಿಸ ಅದೃಶ ಅಕೃಶ ಭಗವತಿ ಶಾಂತ ತ್ವ ಪ್ರಸಾದ ಕಥತೆ ಕಿ ಆ ಶುಚ ದೇಸಾ ಕೆ ಆ ಬಿಜ ಪೇಸಾ ಕೆ ಆ ಗಂಜ ಕರ್ಮ ಕೆ ಆ ಪಂಜ ಭರ್ಮ ಕೆ ಆ ಪಿಜ ಲೋಕೆ ಕೆ ಆ ಸುಖ ಕೆ ಅಬ ತೂತ ಭರಣ ಕೆ ವಿಭೂತ ಕರ್ಣ ಕೆ ರಾಜಂಗ ಪ್ರವಾಹ ಹೈ ಕೆ ಧರ್ಮಂಗ ತುಜಾ ಹೈ ಕೆ ಆ ಶೋಕ ಭರಣ ಕೆ ಸರ್ವಾ ಅಪರ್ಣ ಕೆ ಜಾಗತಂಗ ಕೃತಿ ಹೈ ಕೆ ಶತ್ರಂಗ ಕ್ಷತ್ರಿ ಹೈ ಕೆ ಬ್ರಹ್ಮಂಗ ಸ್ವರೂಪೆ ಕೆ ಅನುಪಮ ಅನುಪೆ ಕೆ ಆ ಗಾದ ಅದೇವ ಕೆ ಆಪ ಅಪೇವ ಹೈ ಕೆ ಚಿತ್ರಂಗ ಬಿಹಿನ ಕೆ ಏಕ ಅಧಿನ ಕೆ ರೋಜಿ ರಜಾಕೆ ರಹಿಮೆ ರೇ ಹಾಕೆ ಕೆ ಪಾಗ ಬ್ಯಾವ ಕೆ ಗೈಬಲ ಗೈಬ ಹೈ ಕೆ ಅಫುಲ್ ಗುನಾ ಹೈ ಕೆ ಶಾಹಾನು ಶಾಹ ಹೈ ಕೆ ಕಾರಣ ಕುರಿಂದ ಹೈ ಕೆ ರೋಜಿ ದಹಂದ ಹೈ ಕೆ ರಾಜಕ ರಹಿಮೆ ಕೆ ಕರ್ಮಂಗ ಕರಿಮೆ ಕೆ ಸರ್ವಂಗ ಕಲಿ ಹೈ ಕೆ ಸರ್ವಂಗ ದಲಿ ಹೈ ಕೆ ಸರ್ವತ್ರ ಮಾನೆ ಕೆ ಸರ್ವತ್ರ ದಾನೆ ಕೆ ಸರ್ವತ್ರ ಗೌನ ಹೈ ಕೆ ಸರ್ವತ್ರ ಪವನ ಹೈ ಕೆ ಸರ್ವತ್ರ ದೇಶ ಹೈ ಕೆ ಸರ್ವತ್ರ ಬೇಸ ಹೈ ಕೆ ಸರ್ವತ್ರ ರಾಜ ಹೈ ಕೆ ಸರ್ವತ್ರ ಸಾಜ ಹೈ ಕೆ ಸರ್ವತ್ರ ದೀನ ಹೈ ಕೆ ಸರ್ವತ್ರ ಲೀನ ಹೈ ಕೆ ಸರ್ವತ್ರ ಜಾಹೋ ಕೆ ಸರ್ವತ್ರ ಪಾಹೋ ಕೆ ಸರ್ವತ್ರ ದೇಶ ಕೆ ಸರ್ವತ್ರ ಬೇಸ ಹೈ ಕೆ ಸರ್ವತ್ರ ಕಾಲ ಹೈ ಕೆ ಸರ್ವತ್ರ ಪಾಲ ಕೆ ಸರ್ವತ್ರ ಹಂತ ಕೆ ಸರ್ವತ್ರ ಗಂತ ಕೆ ಸರ್ವತ್ರ ಭೇಖಿ ಕೆ ಸರ್ವತ್ರ ಭೇಖಿ ಕೆ ಸರ್ವತ್ರ ಕಾಜ ಕೆ ಸರ್ವತ್ರ ರಾಜ ಹೈ ಕೆ ಸರ್ವತ್ರ ದೀನ ಹೈ ಕೆ ಸರ್ವ ಕಾಜ ಹೈ ಕೆ ಸರ್ವ ರಾಜ ಹೈ ಕೆ ಸರ್ವ ಸುಖ ಹೈ ಕೆ ಸರ್ವತ್ರ ಪುಖ ಹೈ ಕೆ ಸರ್ವತ್ರ ತ್ರಾಣೆ ಕೆ ಸರ್ವತ್ರ ಪ್ರಾಣೆ ಕೆ ಸರ್ವತ್ರ ದೇಶ ಹೈ ಕೆ ಸರ್ವತ್ರ ಪೇಶ ಹೈ ಕೆ ಸರ್ವ ಮಾನ ಹೈ ಸದೈವಂಗ ಪ್ರಧಾನ ಹೈ ಕೆ ಸರ್ವತ್ರ ಜಾಪ ಹೈ ಕೆ ಸರ್ವತ್ರ ಥಾಪ ಹೈ ಕೇ ಸರ್ವತ್ರ ಪಾನೆ ಕೇ ಸರ್ವತ್ರ ಮಾನ್ಯ ಕೇ ಸರ್ವತ್ರ ಇಂದ್ರ ಕೇ ಸರ್ವತ್ರ ಚಂದ್ರ ಕೇ ಸರ್ವಂಗ ಕಲೀಮೆ ಕೇ ಬರಮಂಗ ಭೀಮೆ ಕೇ ಆಕಲ್ ಅಲಾಮೆ ಕೇ ಸಾಹಿಬ ಕಲಾಮೆ ಕುಸಲ ವಜು ಹೈ ತಮಾಮಲ್ ವಜು ಹೈ ಅಮೇಶ್ವರ ಸಲಾಮೆ ಸಲೀಖುದ ಮನಾಮೆ ಗರೀಬಲ್ ಶಕಸ್ತ ಗರೀಬಲ ಪ್ರಸ್ತ ಬಿಲಂದುಲ್ ಮಕಾನೆ ಜಮೀನುಲ್ ಜಮಾನೆ ತಮೀಜುಲ್ ತಮಾಮೆ ರಜುವಲ್ ನಿಧಾನೆ ಹರಿಫುಲ ಜಿಮೆ ರಜಾಗಿ ಯಕೀನ ನೇಕುಲ್ ತರಂಗ ಹೈ ಪೇದ ಹೈ ಭಂಗ ಹೈ ಅಜೀಜುಲ್ ನಿವಾಜ ಹೈ ಗನೀಮಲ್ ಖರಾಜ ಹೈ ದೃಗ್ ಸ್ವರೂಪ ಹೈ ತ್ರಮುಕ್ತ ವಿಭೂತ ಹೈ ಪ್ರಭುಕ್ತ ಪ್ರಭಾ ಹೈ ಸುಯುಕ್ತ ಸುಧಾ ಹೈ ಸದೈವಂ ಸ್ವರೂಪ ಹೈ ಭೇದಿ ಅನುಪ ಹೈ ಸಮಸ್ತ ಉಪರಾಜ ಹೈ ಸದಾ ಸರ್ವ ಸಾಜ ಹೈ ಸಮಸ್ತ ಸಲಾಮ ಹೈ ಸದೈವ ರಕಾಮ ಹೈ ನಿರ್ಭಾವ ಸ್ವರೂಪ ಅಗಾಧ ಹೈ ಅನುಪ ಓಂಗಾದ ರೂಪ ನಾ ಸ್ವರೂಪ ಅನಂಗೀನ ಹೈ ತ್ರಭಂಗಿ ತ್ರಕಾಮ ಹೈ ತ್ರಿವರ್ಗಂ ತ್ರಿಪಾದೆ ಅಗಂಜೆ ಅಗಾಧೆ ಸ್ವಂಗ ಸರ್ಭಾಗೆ ಸುಸರ್ಭ ಅನುರಾಗೆ ತ್ರಭುಗ ಸ್ವರೂಪ ಹೈ ಅಶುಜ ಹೈ ಅಶುಧ ಹೈ ಕೆ ನರಕಂ ಪ್ರಣಾಶ ಹೈ ಪ್ರಥುಲ ಪ್ರವಾಸ ಹೈ ನೃಗ ಪ್ರವಾಹ ಹೈ ಸದೈವಂ ಸದಾ ಹೈ ಭುಗ ಸ್ವರೂಪ ಪ್ರಜೋಗಿತ ಅನುಪ ಹೈ ನೃಗ ಸದಾ ಹೈ ಭುಗುತ ಪ್ರಭಾ ಹೈ ಅನುಗ ಸ್ವರೂಪ ಪ್ರಜೋಗಿತ ಅನುಪ ಹೈ ಚಾಚರಿ ಶಾಂತ ಅಪಂಗ ಹೈ ಅನಂಗ ಹೈ ಅಪೇಖ ಹೈ ಅಲೇಖ ಹೈ ಪರಮ ಹೈ ಕರ್ಮ ಹೈ ಅನಾದ ಹೈ ಜುಗಾದ ಹೈ ಅಜಯ ಹೈ ಅಭಯ ಹೈ ಅಭೂತ ಹೈ ತೂತ ಹೈ ನಾಶ ಹೈ ಉದಾಸ ಹೈ ಅತಂಧ ಹೈ ಅಬಂಧ ಹೈ ಅಭಕ್ತ ಹೈ ವಿರಕ್ತ ಹೈ ನಾಶ ಹೈ ಪ್ರಕಾಶ ಹೈ ನಚಂತ ಹೈ ಸುನಂತ ಹೈ ಅಲಿಖ ಹೈ ದಿಖ ಹೈ ಅಲೇಖ ಹೈ ಅಪೇಖ ಅಟಾ ಹೈ ಅಗಾ ಹೈ ಅಸಂಭ ಹೈ ಅಗಮ ಹೈ ಅನಿಲ್ ಹೈ ಅನಾದ ಹೈ ಅನಿತ ಹೈ ಸುನತ ಹೈ ಅಜಾದ ಹೈ ಅಜಾದ ಹೈ ಚರ್ಪಟ ಚಂದ ಪ್ರಸಾದ ಸರ್ವಂಗಂತ ಸರ್ವಂಗಂತ ಸರ್ವಂಗ ಖ್ಯಾತ ಸರ್ವಂಗ ಜ್ಞಾತ ಸರ್ವಂಗ ಹರ್ತ ಸರ್ವಂಗ ಕರ್ತ ಸರ್ವಂಗ ಪ್ರಾಣಂ ಸರ್ವಂಗ ತರಾನಂ ಸರ್ವಂಗ ಕರ್ಮಂಗ ಸರ್ವಂಗ ಧರ್ಮಂ ಸರ್ವಂಗ ಜುಗ್ತ ಸರ್ವಂಗ ಮುಕ್ತ ರಸಾವಲ ಶಾಂತ ತ್ವ ಪ್ರಸಾದ ನಮೋ ನಕ ನಾಶೆ ಸದೈವಂ ಪ್ರಕಾಶೆ ಅನಂಗಂ ಸ್ವರೂಪೆ ಭಂಗಂ ವಿಭೂತೆ ಪರಮಾತ್ಮ ಪರಮಾತೆ ಸದಾ ಸರ್ವಸಾತೆ ಅಗಾ ಸ್ವರೂಪೇಂದ್ರಭಾದ ವಿಭೂತೆ ಅನಂಗಿ ಅನಾಮೆ ತ್ರಭಂಗಿ ತ್ರಿಗಾಮೆ ನಿರ್ಭಂಗಿ ಸ್ವರೂಪೆ ಸರ್ವಂಗಿ ಅನುಪೇನ ಪೌತ್ರನ ಪುತ್ರನ ಸತ್ತರನ ಮಿತ್ರನ ತಾತರ ಮಾತರ ಜಾತನ ಪಾತ ನರಸಾಕಂ ಸರೀಕ ಮಿತೋ ಅಮೀಕ ಸದೈವಂ ಪ್ರವಾಹ ಆಜಾಯ ಅಜಾಹ ಭಗವತಿ ಶಾಂತ ತ್ವ ಪ್ರಸಾದ ಕಿ ಜಾಹರ ಹಜೂರ ಕೆ ಹಾಜರ ಹಜೂರ ಹಮೇಶ್ವರ ಸಲಾಮೆ ಸಮಸ್ತುಲ್ ಕಲಾಮೆ ಕಿ ಸಾಹಿಬ್ ದಿಮಾಗ ಕುಸಲ ಚರಾಗ ಕಾಮಲ ಕ್ರೀಮೆ ಕೆ ರಾಜಗರ ಹೀಮೆ ಕಿ ರೋಜಿ ದಹಂದ ಕೆ ರಾಜಗರ ಹಿಂದ ಕ್ರೀಮಲ್ ಕಮಾಲ ಕುಸಲ ಜಮಾಲ ಹೈ ಗನೀಬಲ್ ಖರಾಜ ಗರೀಬಲ್ ನಿವಾಜ ಹರಿಫುಲ್ ಶಿಕನ ಹೈ ರಾಸುಲ್ ಫಿಕನ ಹೈ ಕಲಂಗಂ ಬ್ರಾಸ ಸಮಸ್ತುಲ್ ನಿವಾಸ ಅಗಂಜುಲ ಗನೀಮ ರಜಾಯಗರ ಹೀಮೆ ಸಮಸ್ತುಲ್ ಸಭಾ ಹೈ ಕೆ ಸಾಹಿಬ ಗ್ರಾಹ ಕೆ ನರಕಂಗ್ ಪ್ರಣಾಸ ಕೆ ಬೈಸುಲ್ ನಿವಾಸ ಕೆ ಸ ನರಕಂಗ್ ಪ್ರಣಾಸ ಬೈಸ್ತುಲ್ ನಿವಾಸ ಕೆ ಸರ್ಬಗಲ್ ಗವನ ಹೈ ಮೈಸೂರು ರವಾನ ತಮಾಮುಲ್ ತಮೀಜ ಸಮಸ್ತುಲ್ ಅಜೀಜ ಪರಂಗ್ ಪರಮ ಈಶಾ ಸಮಸ್ತುಲ್ ಅದೀಸ ಅದೇಸುಲ್ ಲೇಖ ಬೈಸುಲ್ ಅಪೇಖ ಜಮೀನುಲ್ ಜಮಾಹ ಅಮೀಕುಲ್ ಇಮಾ ಹೈ ಕರೀಮುಲ್ ಕಮಾಲ ಕೆ ಜುರತ್ ಜಮಾಲ ಕೆ ಚಲಂಗ್ ಪ್ರಕಾಶ ಕೆ ಮಿತ್ತೋ ಸುಭಾಸ ಕೆ ಅಜಬ್ ಸ್ವರೂಪ ಕೆ ಮಿತ್ತೋ ವಿಭೂತ ಕೆ ಮಿತ್ತೋ ಪ್ರಸಾಹ ಕೆ ಆತ್ಮ ಪ್ರಭಾಹ ಕೆ ಚಲಂಗ್ ಅನಂಗ ಕೆ ಮಿತ್ತೋ ಅಭಂಗ ಮದಭಾರ ಶಾಂತ ಪ್ರಸಾದ ಮನ್ ಮನ ಪ್ರಣಾಮ ಗುಣಗನ್ ಮುದಾಮ ಅರ್ಬರ ಅಗಂಜ ಹರ್ ನರ ಪ್ರಭಂಜ ಅನಂಗನ್ ಪ್ರಣಾಮ ಮನ್ ಮನ ಸಲಾಮ ಹರ್ ನರ ಖಂಡ ಬರ್ನರ ಮಂಡ ಅನುಭವ ನಾಶ ಮನ್ ಮನ ಪ್ರಕಾಶ ಗುಣಗನ್ ಪ್ರಣಾಮ ಜಲಥನ್ ಮುದಾಮ
अंशज अंग आसन अपंग उपमा आसन अपंग उपमा अपार गतमित उदार जलथल अमंड दिशुस अपंड जलथल मंद दिशुस बेअंतन बमना तर तरतुरा आसाजान बाह्य के सदा ओंकार आदि कथनिया नाद खलखंड ख्याल गुरबर काल घर घर प्रणाम चर नाम अंश जग अंश जगात अजिजना बात अंश अंज गात अंधरंज बात अंटुट भंडार अंठट अपार आडीठ धर्म अतठीठ कर्म अनभ्रण आनंदाता महन थरबोल मना शांत त्वा प्रसाद करुणालय है अर्काल्य है खलखंडन है मह मंडन है जगतेश्वर है परमेश्वर है कल कारण है सर्व उबारण है तृत के तरण है जग के कर्ण है मन मान्य है जग जान्य है सर्वंग पर है सर्वंग कर है सर्पाशय है सर्वनाश है करुणाकर है विश्वम्बर है सर्वेश्वर है जगतेश्वर है ब्रह्मंडस है कलखंडस है कर परते पर है करुणाकरक है अजपा जप अथपा थप अकृता कृत अमृता मृत अमृता मृत करुणाकृत है आकृता कृत तरणी तृत है अमृतेश्वर है परमेश्वर है कृता कृत अमृता अमृत है अजपा कृत अमृता अमृत है नरनायक है खलकायक है विश्वम्बर है करुणालय है निर्पनायक है सर्पायक है पवंजन है अरगंजन है रवतापन है जब जापन है अगलं कृत है सर्वा कृत है कर्ता कर हरता रे परमात्म है सर्वात्म आत्म बस है जस के जस है भुजंग बरियाद छंद नमो सूर्य सूर्जे नमो चंद्र चंद्रे नमो राज राज नमो इंद्र इंद्रे नमो अंधकार नमो तेज तेज नमो बृंद बृंदे नमो बीज बीजे अखिजे अभिजे स्मसं प्रसिजे कृपालंग स्वरूपे कुकर्म पुरनासी कृपालंग स्वरूपे भुजंग प्रयास नमो सूर्य सूर्य नमो चंद्र चंद्र नमो राज राज नमो इंद्र इंद्र नमो अंधकार नमो तेज तेज नमो बृंद बृंद नमो बीज बीज नमो राज संग ताम संग सांद रूपे नमो परम तत्ंग तत्ंग स्वरूपे नमो जोग जोगे नमो ज्ञान ज्ञान नमो मंत्र मंत्रे नमो ध्यान ध्याने नमो युद्ध युद्धे नमो ज्ञान ज्ञान नमो भोज भोज नमो पान पान नमो कलहकर्ता नमो सांद रूपे नमो इंद्र इंद्र नादंग विभूत कलंकार रूपे अलंकार अलंके नमो आशाश्य नमो भांग भंगे भंगी स्वरूपे अनंगी नामे त्रिभंगी त्रिकाले अनंगी अगामे एक श्री शांत अजय अलय अपय अभय अपू अजु अनास अकाश अगंज अभंज अलख अपाख अकाल दयाल अलेख अभेख अनाम अकाम अगह अटा अनाथे परमाथे अजोनी अमोनी न रागे न रंगे न रूपे न रेखे अकर्मंग अपरमंग अगंजे अलेखे भुजंग प्रयाद छंद नमस्तुल प्रणामे समस्तुल निवासे निरकामंग विभूते समस्तुल स्वरूपे कुकर्मंग प्रणासी सुतरमंग विभूते सदा सचदानंद सतरंग प्रणासी करीमल कनिंदा समस्तुल निवासी अजाय विभूते गजाय गनीमे हरियंग करियंग करीमल रहीमे चतुर चक्रवर्ती चतुर चक्र भुगते स्वयं भव सुभंग सर्वदा सर्वजुगते दुखालंग पुरनासी दयालंग स्वरूपे सदा अंग संगे अभंग विभूते चतुर चक्रवर्ती